0: ಚತುರ ಗೋಳ ಚತುರ ಯ ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯ ಗೋಳ ಬೋಲ ಯ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ

0: ಯೋದನಿ ಕಟ್ಟು ಹಾಳೆಗೆ ಕಟ್ಟು ಹೋದರ ಕಟ್ಟ ನಾನ್ ಬೋಲಿಯ ತೇರೆ ಮುಂಚೆ ಕೇಸಿ ಯಾರಿ ಬಾತ್
1: ಹಮ್ ತೋ ಆಜ ಜರಾ ಕೆ ಆಯ್ ಪೀ ಕೆ ಆಓ ಪಿಲಾ ಕೆ ಆಯ್
0: ಅರೆ ಬೋಲ್ ಕಹಾ ಸೆ ಪೀ ಕೆ ಆಯಾ
1: ಯೇ ನಾ ಸಮಜ್ನಾ ಚೋರಿ ಕೀ ಹೈ ತೇರೆ ಬಾಬಾ ಕೆ ಸಂಗ ಪೀ ಹೈ
0: ಲೇತಾ ಹೈ ಮೇರೇ ಬಾಪ ಕಾ ನಾಮ
1: ತೇರಾ ಬಾಬಾ ಬಡಾ ಶರಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ ಬಡಾ ಕಬಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ
0: ಮೇರಾ ಬಾಬಾ
1: ಮೇರಾ ಬಾಬಾ
0: ಹೋ ಗಯಾ ಇನ್ಕೋ ಹಾಯ್ ರಾಮ್
1: ಬದಲ್ ಗಯೇ ದಿನ ಭಾಗ.